0: ಬದುಕು ಲಪಕ್ ಜಪಕ್ಕು ವಾರ ಪದರ ಮಾ ಬರದ ಪರದು ಕಾರ ಪದರ ಲಪಕ್ ಜಪಕ್ ಲಪಕ್ ಜಪಕ್ ಲಪಕ್ ಜಪಕ್ಕು
1: ಆಗಿ ನಾನಾ ದಿನ ನಾನಾ ದಿನ ನಾನು ಲಕ್ಕ